ರೇಡಿಯೊ ಅಮನ್ ಖರಗ ಅವ್ರ ರೇಡಿಯೋ ಅಮನ್ ಟಾಂಗ್ ಬಂದಿದೆ ಟಾಂಗ್ ಜಹಾಸ್ ಅವ್ರ ಅವ್ರಿ ದೂನ್ ಕಿಜಿ ಬಿಲ್ಕುಲ್ ವೆಬ್ಸೈಟ್ ದಲಾರೆ ಮಿನ ನೋರ್ವಿ ಅವ್ ವೆಬ್ಸೈಟ್ ದಲಾರೆ ಮೇವ್ರೆ ದಲ ಶೀನನ್ ನೋ ಆಗೋತಾ ಪ್ರೋಗ್ರಾಮ್ ಸಿವಾದ್ ಕಾಸ್ಮೆಟಿಕ್ಸ್ ದಾ ಫೇಮ್ ಲಿಕೆ ಜೇ ಜೇ ವಾಗಮ್ ಹರ್ ಕಲಾ ಜೇ ಪೇಟಿ ಸೇಲ್ ಮಂದಿ ರೋತಾ ಕಾಲ್ ಮಾ ಕವೈ ಗನಾ ನಂಬರ್ ಮೇ ತವೈ ಶೇಲ್ ಪೇಟಿ ಸೇಲ್ ಮಂದಿ ನಶೆ ಶಮೇಲಾ ವಾಲಾ 0332 96 10 3239 ಮಂದಿ ವಕಾಲ್ ಶಮೇಲಾ ಠೀಕ್ ತಾ ಹೈ

ಅಂತಾರೆ ಲಾಲಾ ಅವತ್ತಾನ ಮನೆ ದೆಮ್ಮು ಆಸೆ ಕಿಮ್ಮ ಸಬೇರ್ ಬಂದ ಕಿಮ್ಮ ಟೂಕ ಕಡಿಯುವಾಕನ ಲಾಲಾ ಅದಾದ್ರೆ ತಗ ಸುಮ್ರಹಮ್ಮಿನ ಉಲ್ದಿ ಮೋಜ್ ಮಸ್ತಿ ಕಲಾ ಪ್ರೋಗ್ರಾಮ್.